ಚುಟ್ಟಿ ವಾಹಿಗುರು ಜೀ ಕಾ ಖಾಲ್ಸಾ ವಾಹಿಗುರು ಜೀ ಕೀ ಫತಿಹ. ವಾಹಿಗುರು ಸಾಹಿಬ್ ದರ್ಶನ ಪ್ಯಾಸೀ ದಿನ ಸುರಾತ್ ಚಿತ್ ಭವ ಅನ್ ದಿನ ನೀತ್ ಖೋಲ ಕಪಟ ಗುರ ಮೇಲಿಯಾ ಹಾ ನಾನಕ